ಸ್ಯಾಮಂ ಆಶ್ಚರ್ಯ ರೂಪಂ ರಹಂತ ಜನ್ಮಂ ನೇತ ನೇತ ಕಥಂತ ಬೇದಾ ಊಚ ಮೂಚ ಅಪಾರ ಗೋವಿಂದ ಬಸಂತ ಸಾಧರಿಧ್ಯಂ ಅಚ್ಯುತ ಭಜಂತ ನಾನಕ ಬಡ ಭಾಗೀ ಹೈ ಉದ್ಯಾನ ಬಸನಂ ಸಂಸಾರಂ ಸನಬಂಧಿ ಸ್ವಾನ ಸ್ಯಾನ ಖರ ಹೈ ಬಿಕಮ ಸ್ಥಾನ ಮನ ಮೋಹ ಮದ್ರ ಮಹಾ ಅಸಾಧ ಪಂಚ ತಸ್ಕರ ಹೈ ಹೀತಮೋ ಭಯ ಭರ್ಮ ಭ್ರಮಣ ಅಹಂ ಫಾಸ ತೀಕ್ಷಣ ಕಠಿಣ ಹೈ ಪಾವಕ ತೋ ಅಸಾಧ ಘೋರಂ ಅಗಮ ತೀರ ನಹ ಲಂಘನ ಹೈ ಭಜ ಸಾಧ ಸಂಗ ಗೋಪಾಲ ನಾನಕ ಹರ ಚರಣ ಸರಣ